0: ಚಕ್ಷಸಂತ್ವ ಹಮಿಷಾಭಿಧೇಮ
1: ಮಾನೋ ಮಹಾಂತ ಮುತಮಾನೋ ಅರ್ಧಗಂ ಮಾನ ಉಕ್ಷಂತ ಮುತಮಾನ ಉಕ್ಷಿತಂ
0: ಮಾನೋ ವಧೇ ಪ್ಯತರಂ.

0: ಸಿ ಸ್ವಾಹ
1: ಅಸ್ಮಕೃತಸ್ಯೈನಸೊ ವಯಜನಮಸಿ ಸ್ವಾಹ
0: ನಿವಾಚನ ತಂದೇನಸ್ತ ಕ್ರಮತಸ್ಯ ವಯಜನಮಸಿ ಸ್ವಾಹ
1: ಸ್ವಪಂತಸ್ಥ

0: ಕೃಮಜಿಕ್ವಯ ಗುರುಮನ ಶೋಭಾ ಪ್ರಯೂತಿ ದೇವಹೇಡನ
1: ಅರಾಮಾಜೋನೋ ಅವೇದೊಚ್ಚ ನಾಯತೆ ತಸ್ಮಿನ್ ತದೇನೋ ಬಸವೋ

0: ಭೋಮೇ ಶುಧ್ಯಂತ ಜ್ಯೋತಿರಹಂ ವಿರಜಾ ವಿಪಾಪ್ಮ ಭೂಯ ಸಗ್ಗಸ್ವಾಹ.
1: ಉತ್ತಿಷ್ಟ ಪುರುಷ ಹರಿತ ಪಿಂಗಳ ಲೋಹಿತಾಕ್ಷಿ ದೇಹಿ ದೇಹಿ.

0: ಸುಧ್ಯಂತ ಜ್ಯೋತಿರಹಂ ವಿರಜಾಮಿ ಪಾಪ್ಮ ಭೂಯ ಸಗ್ ಸ್ವಾಹ
1: ಅಗ್ನಗೆ ಸ್ವಾಹ
0: ದೇಭ್ಯೋ ದೇವೇಭ್ಯ ಸ್ವಾಹ
1: ಭೂವಾಯ ಭೂಮಾಯ ಸ್ವಾಹ
0: ಸುರಕ್ಷಿತಯೇ ಸ್ವಾಹ
1: ಸುದಕ್ಷಿ

0: ಏಕಂಬರ ಮಧ್ಯ ಸಗ್ಗೋಸ್ತಂ
1: ಅತ್ರಾಭಿದಕ್ಷಂ ಗಗನಂ ವಿಶೋ ಗತ್ತಸ್ಮಿನ್ ಯದಂತಸ್ತದುಪಾಸಿತವ್ಯಂ
0: ಯೋ ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೇ ಚ ಪ್ರತಿಷ್ಠಿತಃ
1: ಅಸ್ಯ ಪ್ರಗುದಿಲೀನಸ್ಯ ಯಪರಸ್ಸ ಮಹೇಶ್ವರಃ
0: ಓಂ ದತ್ಸತ್.